ಜ್ಞಾನ ಪೂಜನ ಸಾಧುನಿ ಯೋಗ ನೇನೆ ಪೂರ್ಣ ಅಂಗ ಪಂಚೀಕರಣ ಮಹಾ ಸಿದ್ಧಾಂತ ವಾಕ್ಯ ನೋಗೆ ಸಾಂಗ ವರ್ಮನಾಗಿ ಕವಿ.

ಔಟ ಪೀಠ ತ್ರಿಕುಟ ಘಾಟ ದಾವಿ ಅರ್ಧ ಚಂದ್ರ ಮಾತಿ ಸಮಾತಿ ಮಿಳು ನಗೇಲಿ ತೇತೆ ಕೈಶ ಬ್ರಹ್ಮರಂದ್ರ ವರ್ಮನಾಗಿ ಟಾವಿ ಜ್ಞಾನಿ ಬ್ರಹ್ಮ ಶಿವಾನಿ